ದೇವದಂತ ಜಶನು ಉಪಜಾಯೋ ಆದಂತ ಏಕ ಅವತಾರ ಸ್ವಯಿ ಗುರು ಸಮಜೆಯೋ ಹಮಾರ ನಮಶಕಾರ್ಥ ಸಿಹಿ ಕೋ ಹಮಾರಿ